ಇಂದ್ರನಿಲ್ ರಾಯ್ ಅವರ್ ಪ್ರಶಾಂತ್ ರಾಮಜತನ್ ಕಿ ಆವಾಸ್ ಮೇ ಭಿ ಆಪ್ ಸುನ್ ರಹೇ ಥೇ ಯೇ ಮೈಥಿಲಿ ಸಾಂಗ್. ಜಬ್ ಜಬ್ ಬಹಾರ್ ಆಯೇ ಅಬ್ ತೋ ಹೈ ತುಮ್ಸೆ, ಯಾನಿ ಏಕ್ ಮೈಥಿಲಿ ಆಪ್ ಸುನೆಂಗೇ ಕಾಶ್ ಬಿ ಕಿ ಆವಾಸ್ ಮೇ.

ಅವರು ಐಸಾ ಠುಮಕ್ಕೆ ಮಚ್ಚಲು, ಐಸಾ ಠುಮಕ್ಕೆ ಮಚ್ಚಲು ಕಿ ಆಮಕೋ ಠುಮಕಾ ಲಗ ಜಾಯೆ ತೋ ಯೇ ಗೀತ ಬಹುತ ಯಾನಿ ಕಿ ಮಶಹೂರ್ ಹೇ ದೋಸ್ತೋ ಔರ್ ಹೇ ಹೇ ದಿಲ್ ತೇರಾ ದೀವಾನಾ.